wo kidney ɛna wo wo kye sɛ wo cheke da wo prostate ɛna wo cheke da me paro bra ɛna doctor dubua tena ye mɔmɔde mu a wo na ye ntu saa we no nyina ase ɛmfa ma wo ɛno ti prostate sɛ wo ba ye cheke ama wo free